0: not necessary. If we decided not to leave water, and we called the ocean leaders meeting, what was the necessity for protesting near KRS? It was not necessary. In all these crises, all parties should be one, including opposition ruling. We have to show our unity.
1: ಕಾವೇರಿ ನೀರಿನ ವಿವಾದದಲ್ಲಿ ತಕ್ಷಣ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ಈ ಭಾಗದ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು. ಈಗಾಗಲೇ ಸಾಕಷ್ಟು ಅನ್ಯಾಯ ಆಗಿದೆ. ಜನ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ನೀರು ಬಿಡಿ ಅಂತ ಹೇಳುವಂತಹದ್ದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇನೆ.
2: ಲಗ್ಭಗ್ 60% ಬಾರಿಶ್ ಇಸ್ ಬಾರ್ ಕಮ್ ಹುವಾ ಹೈ ಉಸ್ಕಿ ವಜಹ ಸೆ ಡ್ಯಾಮ್ ಮೇ ಪಾನಿ ಹೈ ನಹೀ ಕೇವಲ KRS ಮೇ ನಹೀ ಅಲಗ್ ಅಲಗ್ ಡ್ಯಾಮ್ ತುಂಗಭದ್ರಾ ಹೈ ವಹಾಂ ಭಿ ಪಾನಿ ನಹೀ ಪಾನಿ ಚೋಡನಾ ಇಸ್ಕಾ ಐಸಾ ಆದೇಶ ನ್ಯಾಯಾಲಯ ದಿಯಾ ಹೈ ಪಾನಿ ಹೈ ತೋ ದೇ ಸಕ್ತಾ ಹೈ ಪಾನಿ ನಹೀ ಹೈ ತೋ ಕನ್ವಿನ್ಸ್ ಕರ್ನಾ ಪಡೆಗಾ ಉಸ್ಕಿ ವಜಹ ಸೆ ಹಮ್ ಆಜ್ ಪ್ರೊಟೆಸ್ಟ್ ಕರ ರಹಾ ಹೈ ಯಹಾಂ ಪೀನೆ ಕೆ ಲಿಯೆ ಪಾನಿ ನಹೀ ಆಪ್ ತಮಿಳುನಾಡು ಕೋ ಪಾನಿ ಚೋಡೇಗಾ ತೋ ಪೀನೆ ಕೆ ಲಿಯೆ ಪಾನಿ ಕಹಾಂ ಸೆ ಲೇ ಲಾತಾ ಹೈ
3: ತಮಿಳುನಾಡು ವಿಲ್ ಗೆಟ್ ನಾರ್ತ್ ಈಸ್ಟ್ ಮಾನ್ಸೂನ್ ದಟ್ ಇಸ್ ಆಫ್ಟರ್ ಸೆಪ್ಟೆಂಬರ್ ದೇ ಗೆಟ್ ಮಾನ್ಸೂನ್ ದಟ್ ದೇ ಡೋಂಟ್ ಟೇಕ್ ಇನ್ ಟು ಅಕೌಂಟ್ ವಾಟ್ ಎವರ್ ವಿ ಹ್ಯಾವ್ ವಿ ಕ್ಯಾನ್ ಸ್ಟೋರ್ ಅಂಡ್ ಗಿವ್ ಇಟ್ ಟು ತಮಿಳುನಾಡು ಬಟ್ ವೇರ್ ಎಲ್ಸ್ ಡೌನ್ ದ ಲೈನ್ ತಮಿಳುನಾಡು ಗೆಟ್ ರೈನ್ ದೇ ಕಾಂಟ್ ಗಿವ್ ಇಟ್ ಟು ಕರ್ನಾಟಕ ದಿಸ್ ಇಸ್ ಅ ಫಂಡಮೆಂಟಲ್ ಪಾಯಿಂಟ್ ದ ಸೆಕೆಂಡ್ ಪಾಯಿಂಟ್ ಈಸ್ ವಿ ಹ್ಯಾವ್ ಗಾಟ್ ವಾಟರ್ ಓನ್ಲಿ ಫಾರ್ ಡ್ರಿಂಕಿಂಗ್ ವಾಟರ್ we have not let down for agriculture anything whether they are asking water for agriculture that means they have got sufficient water for drinking national water policy says that the highest priority should be given to the drinking water which is not followed this should have been highlighted the third one is the total Tamil Nadu dam has got more than 40 tms of water which they

0: ಈಗ ಕ್ಯಾಬಿನೆಟ್ ಮಂತ್ರಿಮಂಡಲ ವಿಸ್ತರಣೆ ವಿಚಾರದಲ್ಲಿ ಈಗಾಗಲೇ ನಮ್ಮ ವರಿಷ್ಠ ನಾಯಕತ್ವ ಎಲ್ಲರಲ್ಲೂ ಸಹ ಮಾತಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ನನ್ನಲ್ಲೂ ಸಹ ಚರ್ಚೆ ಮಾಡಿ ನಮ್ಮಲ್ಲಿ ಎಲ್ಲ ರೀತಿಯ ಚರ್ಚೆಯನ್ನು ಮಾಡಿ ನಾವು ಅದು ಪರೀಕ್ಷೆಯನ್ನು ಮುಗಿಸಿದ್ದೀವಿ. ಫಲಿತಾಂಶವನ್ನ ಕಾಯ್ತಾ ಇದೀವಿ ಅಷ್ಟೇ. ಫಲಿತಾಂಶ ಅದು ಆದಷ್ಟು ಬೇಗ ಪ್ರಕಟಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಸೋಮವಾರ
0: ಅದು ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಭವಿಷ್ಯವೆಲ್ಲ ನೋಡಿ ಅವರ ಸಮಯವನ್ನ ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗುತ್ತೆ
2: ಸ್ವೇರಿಂಗ್ ಇನ್ ಸೆರೆಮನಿ ಆಫ್ ದಿ ಎಕ್ಸ್ಪಾನ್ಷನ್ ವಿಲ್ ಹ್ಯಾಪನ್ ಆನ್ ಮಂಡೇ ಅಂಡ್ ಐ ಥಿಂಕ್ ಹೈಕಮಾಂಡ್ ಇಸ್ ಸಪೋಸ್ ಟು ಸೆಂಡ್ ಇಟ್ಸ್ ಲಿಸ್ಟ್ ಆನ್ ಸಂಡೇ ನೈಟ್ ಸೊ ಐ ಥಿಂಕ್ ದಟ್ಸ್ ವಾಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ More than being an aspirant, if the party, the high command, decides to give chances, gives a chance to the youngsters, and especially considering women reservation, so in the women quota, I will be happy to work for the party and for the government.
3: All right, on that note, I'm heading into a very short commercial break, but stay tuned. When I return, our consulting editor, Rajdeep Sardesai, is in conversation with the one who had become the face of the cockroach Janata Party protest. That was this young man, Abhijit Dipke. He's finally going to answer a lot of questions that Rajdeep is ready with after a short break. Stay tuned.
4: You are watching India Today.
5: TuneIn's How To. A brief look at all the special functions and things you might not know we have.
6: Ready to listen to all your favorite audio? With TuneIn, you can catch your favorite music, news, sports, and more anytime, anywhere, across all your devices. From your smart speakers to smartphone, from your car to your TV. With TuneIn, you can enjoy all your favorite stations wherever you are. Plus, you can fire it up with voice command. Just ask your smart device to play TuneIn and start listening.
7: People poured out on the streets, and the government's response made things worse.
8: And it was becoming a citizen-first democracy. Rajiv Goswami in flames, and I think that, again, encapsulated the Mandel agitation.
9: आप ये बिल को लाना चाहते हैं हमारा जन लोकपाल बिल तो पार्लियामेंट में इस बल के बिल के बारे में चर्चा शुरू कर दो
10: There was a huge outpouring of anger against women's security.
11: कुछ तो बताइए